0: ताला कुत्ता रे घिड़ा तक देव धी को ताला कुत्ता रे घिड़ा तक देव
1: ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ ಧಿಂತ

ಇತಿ ಸಪ್ತವಧೂ ಕನಿಷ್ಠೇ ಶ್ರೀ ಕೃಷ್ಣ ಮಾರಿ ಗಿರಿಜ ತವ ಸುಪ್ರಭಾತೌ ಸೂರ್ಯೇಂದ್ರ ಭೂಮ ಬುಧಕೀಷ್ಪತಿ ಶುಕ್ರ ಸೌರ ಪ್ರಾಭುಧ್ವಜಾದಿ ಕಚರೀ ವಿಭುದೈಷ್ಟ ಸಿದ್ಧಿ ಯೋಗೀಶ್ವರೈಷ್ಟ ತಮಹ

ಪ್ರಭಾತೈ ಶ್ವೇತಾಯುಗೇಶಿ ಸಗುನಂದನ ಪೂಜಿತೈ ಯದ್ವಾಪರೇಶ ಯದುನಂದನ ವಂದಿತೈ ತಾಭ್ಯಾಮನುಗ್ರಹ ಪರೇ ಜಗದಂಬಿಕೆ.

ಭೂಪತಿ ಸತ್ತಿ ನಿವಾಸ ವಿಭುಮಾಕಲು ಶ್ರೀಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತ ಹೇ ನಿಂಬ ಪತ್ರ ವಿನಿವಾರಿತ ಸರ್ವರೋಗೆ ಜಂಭೀರ ಮುಖ್ಯ ಫಲ ಮೂಲ ಸುಪುಷ್ಟಿದಾತ್ರಿ ಹಾರಿದ್ರ ಭಸ್ಮ ಪರಿರಕ್ಷಿತ ಸರ್ವಲೋಕೆ ಶ್ರೀಕೃಷ್ಣ ಮಾರಿಗಿರಿಗೆ ತವ ಸುಪ್ರಭಾತ ಕೃಷ್ಣಮಯ ದುಷಮುಖ ಶ್ರುತಿ ವಿಹಿತದಂತೈಗಿ ನಿತ್ಯಂ ಸುತಾಪಿ ತವ ರೂಪ ಗುಣಾನ ವಿಜ್ಞೈಗಿ ಶ್ವೇವ ಪೂರ್ಣ ವಸತಿ ಸತತ ಪ್ರಕೃತ ಶ್ರೀಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತ ಸೋಮಾಗ್ನಿ ಸೂರ್ಯನಯನೆ ವಿಧು ಕಂಡನಾಗ ಭಾಗೀರಥಿ ಸಮುಪ

ಪ್ರತಿ ಕಲ್ಪಿತ ಮಂದಿರಸ್ಯೇ ತದ್ಯೋಗ ಸಿದ್ಧಿ ತದನುಗ್ರಹದಾಯಿನಿ ಸೋ ಶ್ರೀಕೃಷ್ಣ ಮಾರಿಗಿರಿಜೇ ತವ ಸುಪ್ರಭಾತಂ ಶ್ರೀಕೃಷ್ಣ ಮಾರಿಗಿರಿಜೇ ತವ ಸುಪ್ರಭಾತಂ ಯೇವಾ ಪಟಂ.